ಪರ್ವತರಾಜಾ, ಪುಣ್ಯೇನ ಕೇನಾಪಿ ಕಿಲ ಅವತೀರ್ಣ ಪುರಾತನಿ ಶಕ್ತಿ ರಿಯಂ ಸುತಾತೆ ಹಿಮಾಮಸಾಧಾರಣ ರೂಪ ಲಕ್ಷ್ಮೀ ನಲೋಕ ಸಾಮಾನ್ಯ ಸುತಾ ಪ್ರತೀಹ ಅನ್ನಾಡು. ನೀ ಪೂರ್ವಜನ್ಮಾಕೃತ ಸುಕೃತ ಫಲ ವಿಶೇಷಾನಿ ಏ ಅಮನಿ ಕೊನಿಯಾಡಗಲನಯ್ಯಾ. ಅಸಾಧಾರಣ ರೂಪ ಸಂಪನ್ನಯಗು ಏಮೆನು ಸಾಮಾನ್ಯ ಸ್ತ್ರೀಗಾ ಭಾವಿಸಕು ಸನಾತನೈನಟುವಂತಿ ಆದಿಶಕ್ತಿ ನೀ ಇಂತ ಅವತರಿಸಿಂದು. ಇಂದ್ರಿಯ ನಿಗ್ರಹಮುತೋ ಕೊನ್ನಿ ವೇಳ ಸಂವತ್ಸರಾಲು ತಪಸ್ಸು ಚೇಸಿನಟುವಂತಿ ಮುನೀಶ್ವರುಲು ಕೂಡ ಏ ತಲ್ಲಿ ದರ್ಶನಂ ಭಾಗ್ಯಮೋ ದುರ್ಲಭಮೋ ಅಟುವಂತಿ ಜಗನ್ಮಾತ ನೀ ಇಂತ ಅವತರಿಸಿಂದು. ಈಮಗು ತಗಿನಟುವಂತಿ ವರುಡು ಈ ಸುರಾಸುರ ಯಕ್ಷರಕ್ಷರಗ ಗರುಡ ಗಂಧರ್ವ ಸಿದ್ಧ ಸಾಧ್ಯ ಕಿನ್ನೆರ ಕಿಂಪುರುಷ ವಿದ್ಯಾಧರಾದುರುಳು ಎಕ್ಕಡಾ ಕಾನರಾಡಯ್ಯ. ಈ ಸಮಸ್ತ ಚರಾಚರಮುಲಕು ಪ್ರಭುವೈನಟುವಂತಿ ಪರಮೇಶ್ವರುಡು ಈಮನು ವಿವಾಹಂ ಚೇಸುಕುಂಟಾಡು ಅನ್ನಾಡು ನಾರದ ಮಹರ್ಷಿ. ಆ ಮಾಟಲು ವಿನ್ನ ಹಿಮವಂತುಡು, ಸ್ವಾಮಿ ನಾರದ ಏಮಂಟುನ್ನಾರು ಸ್ವಾಮಿ? ದಕ್ಷಯಜ್ಞಂಲೋ ಸತೀದೇವಿ ದಗ್ಧಮೈನ ತರ್ವಾತ ಶಂಕರುಡು ವಿರಕ್ತುಡೈ ಮಾ ಇಂಟೋನೇ ತಪಸ್ ಚೇಸುಕುಂಟುನ್ನಾಡೇ, ಅಟುವಂತಿ ಪರಮೇಶ್ವರುಡು ಮಲ್ಲಿ ವಿವಾಹಂ ಆಡುತ್ತಾಡಾ? ಇದು ಸಾಧ್ಯಮಾ? ಜರಿಗೇ ಪನೇನಾ ಸ್ವಾಮಿ ಅನಿ ಅನ್ನಾಡು ಹಿಮವಂತುಡು. ಆ ಮಾಟಲು ವಿನ್ನ ನಾರದ ಮಹರ್ಷಿ, ಓ ಪರ್ವತರಾಜ, ಪ್ರಪಂಚಂಲೋ ಪುರುಷ ಸ್ವಭಾವಂಲೋ ಒಕ ಬಲಹೀನತ ಉನ್ನದಿ. ಪನಿಕಿ ರಾಣಿ ವಾಡಿ ದಗ್ಗರ ನುಂಡಿ ಪರಮೇಶ್ವರುಡು ವರಕು, ಅದೇಮಿಟಂಟೇ ನಿರಂತರಮು ತನಕು ಏ ಸ್ತ್ರೀ ಐತೇ ಸೇವಲು ಚೇಸ್ತುಂದೋ ಆಮೆ ಎಂದು ವಾರಿಕಿ ಅನುರಾಗಂ ಕಲಗಡಂ ಸಹಜಂ. ಆ ಕಾರಣಚೇತ ಮುಂದುಗಾ ಪಾರ್ವತೀದೇವುನಿ ಪರಮೇಶ್ವರುನಿ ಸೇವಕೈ ಪಂಪಿಸು, ಮಿಗಿಲಿನ ವಿಷಯಾಲು ತರವಾತ ಆಲೋಚಿದ್ದಾಂ ಅನ್ನಾಡು ನಾರದ ಮಹರ್ಷಿ. ಆ ಮಾಟ ವಿನ್ನಟುವಂತಿ ಹಿಮವಂತುಡು ಪರಮೇಶ್ವರುನಿ ಸೇವಕೈ ಪಾರ್ವತೀದೇವುನಿ ವೆಲ್ಲಮನಿ ಚೆಪ್ಪಗಾ ಆನಂದಂ ಚೇತ ಹರನಾಮ ಸ್ಮರಣ ಚೇಸುಕುಂಟೂ ಪರಮೇಶ್ವರುನಿ ತಪೋವನಾನಿಕಿ ವೆಲ್ಲುತ್ತುನ್ನದಿ ಆ ಪಾರ್ವತಮ್ಮವಾರು. ಚಕ್ಕಗಾ ಸ್ವಾಮಿವಾರಿನಿ ಗಾನಂ ಚೇಸ್ತುಂದಿ.